ನೀ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಹಿಂಸ ನ ಜಾಏ ಮರಹ ಗುರ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರಿ ಮಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ಕಾ ಶಬ್ದ ಕಹೋಗ ಆಗ್ಯಾ ಸತ ಸಹೋಗ ಮನೆ ನಿಧಾನ ಲಹೋಗ ಸುಖ ಸುಮಾಯಿಗೇ ಮೇರೇ ಮನ ಹರಹಾವ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಖ ಜೋ ಹರ ಹರ ಜ ಸುನೇಗ ಸಬ್ ಕೋ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆ ಸಾವರಿ ಮಹಲ್ಲಾ ಪಂಜವಾ ಮೇರ ಹರ ಜಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆ ರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಖ ನ ಕೋಯೇ ಹಾ ಭಗತಾ ಶರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹರ ಹರ